ಅಂಕುರು ಎಕ್ಕ ವಚನಗಳ ಬಲ ಸತಿಯ ಗಾನೆ ಮೊದಲಿನ್ ತ್ಯಾಗಿದಿನನ್ನ ಮೇ ಪಟಾಂಗಾನೆ ಅಕುರೆನ್ ಅಕುರೆ.

ಶ್ಲಾಘನಾತ ವೂ ಅಪ ತಥಾಗತ ಸಮ್ಮಾ ಸಂ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬೂ ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೇ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.

ಸುಭ ಮಂದಾರಂ ರಾತ್ರಿ ಅಕ್ಕ. ಆದರಣೀಯ ತರಂಗ ಹಿತನ್ನದ್ದಂಗ್ ಹರಿ ಅಮಾರುಯಿ ಕಾಲ ಟಿಕೆ ಟಿಕೆಗೆ ವೇದ್ದಿ ಅಪೆ ಹಿತ್ವಲ ಅತಿ ಉನೋಯ ಬಂದಿ ನಂಗೆ ಹಿತ್ತಲಿ ಗುಡಾ ಕ್ಯಾತ್ರಿಗೆ ಮಗೇ ಸ್ಪುರುದುಲ ತಿಬ್ಬನಾಯ ದಕ್ಷಿಣ ನಲ್ಲಂಗ ನಯ ದಕ್ಷಿಣ ಪಸೆ ಮಂ ಪುರುದು ನಾಯ ಕಟಹಂದಹನ್ ಏತ್ ಎ ಕಟಹಂಡ ನಿಹಂಡ ವೆಲ ಹಮದಯಕ್ ಮಹಿಮಿ ಬುನಾ ತರಂಗ ದರಾಗೆನ ಮಮ ಮತಕೆ ಕ ಜೀವತ್ ವೆನವಾ ಮಾದಿಪಲೀನ್ ತರಂಗ ಹರ್ಷಣಿ ಹೆಮ ಗಿಯನ ಆದರೆ ಇವರವೆನ್ನೆ ಯಲಿ ಅಲಿತ್ ಏಕೇಕ ಸೈಯಾವೆಂ ಅಪೆಹಿತ ಆಕ್ರಮಣ ಕರನ ಹಟ್ಟಿ ತರಂಗ ಆದ್ರೆ ವನಾಹಿ ವಿಶ್ವೇಟಮ ಏಕಮ ಏಕಕಿ ಜಾತಿ ಆಗಮನತ ಸತ್ಯನ್ಗೆ ದನೀಮಕಿ ಎಟ ವಚನ ನ ಕೀಮಟ ಸಬ ಆದ್ರೆ ದಕೀಮೆನ್ ಅಟೇನ ಮಾಯಾವಕಿ ಏ ವಿಂದಲತ್ ಬೇನತ್ವತ್ ಬೇ ಏ ಹಂಗೀಮ ದನಿತಿನ್ ಕಿಯೋ ನಿಸ ದನ್ನೆ ತಿನ್ಮ ಹದುನಾ ನೋಕಿಯ ಮಮದ ಎದ ಬಲ ಹಿಂದಿಮೆ ಹುದಕಲಾ ಜೀವಿತ ದಿಯ ತಲಾವ ಉರೈ ಸೇ ಸತಿಯಂ ಅಸ್ವಹಂ ವಾರುವಕ್ ಮನಸ್ಸಿಗೆ ಓಣಿ ವೆನ ಲಸ್ಸನಮ ವಾರುವಕ್ ಆ ಕಹೆ ದುರ ಆತ ದಿದ್ದುಲನ ತರುವಕ್ ಮಾದ್ದಂಗಿಗೆ ಬಿಂದಿನ ಅಹಿಂಸಕ ಪೆಲಿರುವಕ್ ನಿಮಗ್ನತೆ ದಿವಿಗಂಗೆ ಇಹಲಾನ ಪಾರುವಕ್ ಟಿಕೆನ್ ಟಿಕ ಪನ ದಿನ ಹದವದೆ ತೀರುವಕ್ ಆಕಾಶ ತನಿವದ ಲಸ್ಸನಮ ಸಂದರುವಕ್ ಆದ್ರೆ ಕಿಯನ್ನಮ ಅಮೂಲಿಕ ಬೋರುವಾಕ್ ಇತಿಂಗೆ ಕೈತಾ ಮತ್ಮ ಆದ್ರಿ ನೋಕಿ ವ್ಯೋಯಾಟ ಸಚಿನಿ ಮೇಕಲಾ ತತ್ಸರಣಿ ಕಹವತ್ತೆ ಇದನ್ನ ಹೆಮಗಿಯನ ಐಟ ದರಿನ ಆದರೆ ಆದರಣೀಯಮ ತರಂಗ ಸಿಯಲುಮ ಆದರಣೀಯ ಕಥಾ ಲಸ್ಸನಟ ಪದಮ ಹಿತವ ಹಿತ್ತಲಿಟ ದನನ್ನ ಮಿಹಿರಿಯಟ ಪದ ಕಲ್ಪನ ಒಯಾಟ ಸ್ತುತಿ ಆದರಣೀಯ ಅನುಷ ಮಂಗನ ಕೇಪು ಹಮ್ಮ ಅಕುರಕ್ಮ ಮನ್ ತನಿಯಂ ಕೇವ ಏವ ಮನ್ ತನಿಯಂ ವೇಂದಾ